ಜಗ ಸುಪ್ರಭಾತೋ ಸೂರ್ಯೇಂದು ಗುಣ ಬುಧ ಕೀಷ್ಟತಿ ಶುಕ್ರ ಸೌರ ಪ್ರಾಧಿ ಕಚರೀ ವಿಭುಧೈಷ್ಟ ಸಿದ್ಧಿ ಯೋಗೀಶ್ವರೈಷ್ಟ ತಮಹರ್ಷಿ ಗಣೈ ಅವೇದ್ಯೇ ಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತ ತ್ರೇತಾಯುಗೇಶಿ ಸಗುನಂದನ ಪೂಜಿತ ಯದ್ವಾಪರೇಶ ಯಗುನಂದನ ವಂದಿತ ತಾವ್ಯಾಹ ಮನುಗ್ರಹ ಕರೆ ಜಗದಂಬಿಕೆ.

ಪಂಚಫಲಮೂಲ ಸುಪುಷ್ಟಿದಾತ್ರಿ ಹಾರಿದ್ರ ಭಸ್ಮ ಪರಿರಕ್ಷಿತ ಸರ್ವಲೋಕೆ ಶ್ರೀ ಕೃಷ್ಣ ಮಾರಿಗಿರಿಜೆ ತವ ಸುಪ್ರಭಾತಂ ಕ್ಷಾಮಯಾಜುಷ ಮುಖ ಶ್ರುತಿಭಿ ತದಂತೈಗಿ ನಿತ್ಯಂ ತುತಾಪಿ ತವ ರೂಪ ಗುಣಾನ ವಿಜ್ಞೈಗಿ ಶ್ವೇವ ಪೂರ್ಣ ವಸತಿ ಸತತಂ ಪ್ರಕೃತ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತ.

ಗಣನಾಥ ಪದ ಪ್ರದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತಂ ಸಂ ಮಂತ್ರ.

0: ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶ ಜೈಗಿ ನವದ್ರ ಜೈಗಿ ಅಗಸ್ತ್ಯ ಮುನಿನ ಶೈವಂ ಸರಿತಾಯೇತು ಮಂಗಳವು ಜ್ಞಾನಾನಂದ ಸ್ವರೂಪಾಯ ಸಿದ್ಧಿ ಬುದ್ಧಿ ಪ್ರದಾಯಿನಿ ಕಲಿಕಲ್ಮಶ ನಾಶಿನ್ಯೇ ಕೃಷ್ಣ ಮಾರ್ಯೇತು ಮಂಗಳಂ ಜಂಬೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಹಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೇತು ಮಂಗಳವು ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತು ಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳಾಶಾಸನೇನ ಶ್ರೀನಿವಾಸೇನ ಭಕ್ತೇನ ಸಂಸುತಾಯೇಷು ಮಂಗಳಂ.
1: தொடர்ந்து தெய்வீக ராகத்தில் கனகதாரா ஸ்தோத்திரம் பாடியவர் பாம்பே சாரதா.